ಆಚಾರಿ ಭಗತ್ಲ ಹರಿವರ ಪಡುವಳ ಪಕ್ಕಡಿ ಬಂದಿ ಬಲ್ ಪಕ್ಕಡಿ ಮತ್ತೆ ದುಡ್ಡುರ ಗಾಜರ್ ಮುಳನ್ ಕೇಳಿ ರಾತಾರಿ ಭಗತ್ಲ ಹರಿವರ ಅನ್ ಪಡುವಳ ಪಕ್ಕಡಿ ಬಂದಿ ಬಲ್ ಪಕ್ಕಡಿ ಮತ್ತೆ ದುಡ್ಡುರಾ